ಬಟ್ ಟಿಕಾಗ್ ಮಹಾನ್ಸಿಲ್ಲ ಕಾಡಾರಿ ದಿನ ಎ ಸಿ ಕಾಂಬರೆ ಕ್ಯಾತುಲಿ ಪ್ಯಾಯ ತುನಾಕಿದ್ರೆ ವಾರ್ಡ್ ಲೈಟ್ ಯಾ ಮೊಕದ್ದಾನಿ ಎತ್ತಿಗೆಂಡು ಪುಲುವಂಗ ರೋಗಿಕ್ಕೆ ಇಲ್ಲ ನೆಹಮನೆಮೆ ಒಯಾ ಉನ್ನತ್ ನೇ ಇಕ್ಕ ದಿಗಟ ಪುಟ್ಟು ವಾರ್ಡ್ ಲೈಟ್ ಯಾಮ ಇಕ್ಕ ದಿಗಟ ಹಿಟಗಿನ ಇಟ್ಯಾಮ ಕಕುಲ್ಲ ಮಾರು ಕೊಂದ್ಯ ಮಾರು ಉರಹಿಸಿ ಪ್ರಶ್ನೆ ಮೇಮ ದೆಮ್ ಪಾಸಲ್ಲೇನ ಲಮಿಗ್ಗನ್ನು ಕೊಯಾ ಯಾಟ ಕೀನೋ ಸಮಾರ ವೈದ್ಯರು ಕಿಯನ್ನಿ ಮೇ ಕೊಂದರಿ ದಿನ ಕೆಬುವಂಗ ಕೀನೋ ಮೇ ಸ್ಕೂಲ್ ಬ್ಯಾಗ್ ಈಗ ದಾಗಿನ ಇಲ್ಲನಿ ಕಿಯನ್ ಮೇ ಸಂಬಂಧ ವಿಶೇಷಜ್ಞ ಶಲ್ಯವೈದ್ಯ ನಿರ್ಮಲ್ ಮಾರಸಿಂಗ ಮಾತೆ ಅದ ಮೇ ಪುವತ್ಪತಕಟ ಕರಬು ಪ್ರಕಾಶ ಕೇಕ ಮಡೆ ಇತುನ ಎತುಮಾ ಕಿನ ಕವದಾವತ್ ಮೇ ಪಾಸಲ್ ಬ್ಯಾಗೇ ಬರವೀಮ ನಿಸಾ ಕೊಂದಿಕಕ್ಕುಮಕ್ ಇನ್ನ ಪುಲುವಂ ಹೆಬೈ ಮೇಕ ದಡಿ ಅವದಾನಂ ಕಿನ ತನಟ ನಂ ಹಿಮನಂ ಕವದಾವತ್ ಯನ್ನೇ ಕಿಲ ಮುಕದ ಮೇ ದವಸ್ವಲ ದರುವಂಟ ತಿನ ರೋಗಯಕ್ ತಮೈ ಸ್ಕೋಲಿಯೋಸಿಸ್ ಕಿನ ರೋಗಯ ಮೇಗನ ಟಿಯ ಹೊಯಲ ಬಲನ್ನ ಇತುಮಾ ಮೇಗನ ತಮೈ ಪೆಹದಲಿ ಕಲ್ಲ ತಿಯನ್ನಿ ಕಿಯನ್ ಕೊಂದು ಎಟ ಪೆಲೇ ಅದವೀಮ ಹೆವತ್ ಸ್ಕೋಲಿಯೋಸಿಸ್ ಹರಿ ಮೇಕ ಟಿಕಕ್ ದರುಣು ಗಣೇ ಇಕ ಹೆಬೈ ಸಾಮಾನ್ಯ ಕೊಂದಿಕಕ್ಕುಮ ಕಿನ ಇಕ ಒಯಾಟ ಮಟ ಅಪಿ ಹೆಮೋಟಮ ತಿಯನೋ ನಿಂಗಂ ಏವಾ ಇತಿನ್ ಆಯ್ ಕಿಸಿ ಅಡುವಟ್ ನೇನಿ ಅಪಿ ಒಕ್ಕಮ ನೇ ಸಮಾನಾತ್ಮತಾವೇ ನ್ಯುತು ರಟಕ ಮಿನಿಸ್ಸು ಮೇಮೇ ಕೊಂದೆ ಎಟ ಎದವಿಲ್ಲ ನಿಮಿ ಕೊಂದೆ ಕೆಕ್ಕುಮ ಕೊಂದೆ ಕೆಕ್ಕುಮ ಇತರದ ಅಪಿಟ ತೀನ್ ತವ ಕೊಚ್ಚರ ಕೆಕ್ಕುಮ ತಿನ ಹಿತೇ ಅಮಾರು ಎರೆಂಡ್ ಅನಿತ್ ಹೆಮದೇಟ ಮಂಗ್ ವಿಸಂದು ಮಕ್ಕಿಯನ್ನದ ವಾಗೆ ಅಂಗೀ ತೀನ ಬೆಲ್ಲೆ ವೇದನ ಸಮಾನಲಾಟ ವೆರದಿ ಇರಿಯಾವುಗೆ ನಿದಾಗತ್ತವ ಕೊಟ್ಟೆ ಪ್ರಶ್ನ ವಾಗೆ ಪ್ರಶ್ನ ತೀನೋನ್ ಧನಹಿಸೇ ವೇದನ ಏಕತ್ ತೀನ ಏಕಿತಿಂಗ್ ಬೆಡಿ ಹಿಟಿಯಕ್ ಅಪಿ ಗ್ಯಾನ್ ಹಿಟಿಯಕ್ ವಯಸ್ಸು ಟೆನ್ನು ಮೋರಿನೇ ಸಮಾರ ಆಡ ತೀರೋ ವೆಂಡು ಪುಲುವ ಉರಹಿಸ್ ವೇದನಾವ ತೀಯನು ಉರಹಿಸ ಪಾತ್ಕರಂಡ ಬ್ಯಾರ ಇದೇನ ಹೆಮಕೇಲ ಅಪಿ ಕ್ಯಾನ್ ವಲಲು ಕರ ವೇದನಾವ ಮೆನಿಕ್ ಕಟು ವೇದನಾವ ಮಂಗ್ ಆಡ ಹ್ಯೂವ ಮಮ್ಮ ಏಕಂಟಿ ಆ ವಿಶೇಷ ಕಥಾಕರಣವಾ ಕೇಳ ಮೇ ಒಕ್ಕೊಡ ಮ್ಯಾಂಡ್ ರುಪಿಯಾಲ್ ಎಗ್ದಾ ಸಂಸಿ ವಿಸ್ಸಾಯಿ ಕೇಳತ್ ಕ್ಯೂವ ಗೀ ಪ್ಯಾಯ ಮತ ಮಂಗ್ ಕ್ಯೂವ ಹರಿ ಎತ್ತುಕೊಡ ಮುಖದ್ ಮೇ ಎಗ್ದಾ ಸಂಸಿ ವಿಸರು ಆಡ ಗಂಡು ಪುಲುವ ಕಮಕ್ ತಿಯನ ಮೇ ಸಿಯಲುಮ ಆಕಾರೇ ಸಂಧಿ ವೇದನಾವನ್ ಸದಹ ವಿಸಂದುಮ ಮಮ ಕಿಯನ್ನ ಸ್ವಾಭಾವಿಕ ಸಹ ಫಲದಾಯಿ ವಿಸಂದುಮಕ್ ಮೇಕ ಅದನ್ನೋ ಆಟೋ ಶೀಲ್ಡ್ ಇತಿಂಗ ಒಯಾಡ ತೋರಗನ್ನ ಪುಲುವಂಕ ಮಾಕ್ತೀನೋ ಫೆಡ್ ನ ನಿವಸಿನ ತಮೈ ಆಟೋ ಶೀಲ್ಡ್ ಅಂದುನ್ನ ಅದಿನ್ನಿ ಇದಿನ್ ದೆಂಗ ಮೇ ಆಟೋ ಶೀಲ್ಡ್ ಆಕ್ಟಿವ್ ಪ್ಲಾಸ್ಟಿಕ್ ಗೆನ ಮಮ್ ಮೇಕ ಯನ್ನಿ ವೆಡಿ ದಿವುನು ಕಲ್ಲದಿ ಎನ್ನಿ ಎತುಕೊಟ ಅವರದು ದಹ ಅಟಟ ವೆಡಿ ಓಡೇಮ ಕೆನಕೊಟ ಮೇಕ ಪಾವಿಚ್ಚಿಕರನ್ನ ಪುಲುವಂಕ ಮಾಕ್ತೀನೋ ಮೇಕ ತುಲಿ ವಿದ್ಯಾತ್ಮಕ ಪಶುವಿಮಕ್ ತೀನೋ ಅವರ ಕಿಯನ್ನು ಮೇಕ ಇಸೇಮ್ ಇಸೇ ಕಾಕ್ ನಿವೇ ಮುಖದ ವಿದ್ಯಾನುಕೂಲವ ತಹಾವುರು ಕಲ್ಲ ತೀನೋ ಓನೇಮ ಸಂಧಿ ವೇದನಾವಕಟ ಪ್ರಬಲಮ ಕ್ರಿಯಾಕಾರಿ ವಿಸಂದುಮ ವೆನ್ನಿ ಆಟೋ ಶೀಲ್ಡ್ ಆಕ್ಟಿವ್ ಪ್ಲಸ್ ಕೇಳ ಇದೂಡ ದ ಮೇಕ ಕೊಹೆಂದ ಕಾಡದ ಮುಕಡದ ಕೇಳ ತವಟಿಯಕ್ ವಿಸರ ಕಥಾಗಲುತ್ತೆ ಹೇಮ ಅವರು ದಹ ಅಟಟ ವೆಡಿ ಓಣಮ ಕೆನೆಗುಟ ಕಾರ್ಯಾಲ ವೃತ್ತಿ ಕೀಂಟ ವೆಂಡು ಪುಲುವಾನ್ ಕ್ರೀಡೆ ಕ್ರೀಡಿಕಾವಂಟ ಕ್ರೀಡಾ ಕಿರೀಮಿದ ಅತಿವಿನ ಅಬಾಧ ವೆಂಡು ಪುಲುವಾಂಗ್ ಇಟ ಪಾಸಿ ಯೋಗ ನೇದ ಯೋಗ್ಯತಾ ಲೋಲಿಂಟ ವೆಂಡು ಪುಲುವಾಂಗ್ ಸಂಧಿ ವೇದನಾವಲಿನ್ ಪೆಲ್ನ ಗೃಹಣಿ ಅಂಟ ವೆಂಡು ಪುಲುವಾಂಗ್ ಇದುಕೂಟ ಶಲ್ಯ ಕರ್ಮವಲಿನ್ ಪಾಸಿ ಸೂಯ ಲಭನ ಪುದ್ಗಲಿ ಇಂಟ ವೆಂಡು ಪುಲುವಾನ್ ವಯಸ್ಸಾವೃದ ಹತಲಿಯಟ ವೆಡಿ ಆಯ್ತು ಕೋಮತ್ ಮೇಗ ಅನಿವಾರ್ಯಮ ಮೇಗ ವಿಸುಂದುಮಾಕ್ನೆ ಮೇಘ ದಂಟ ಮಾಸಮಾರಿ ಟೋಪ ಆವಿಚ್ಚಿಕನ್ವೇ ತಿನಿ ಆಥರೈಟಿಸ್ ದಿಸಾ ಸಂಧಿ ವೇದನಾವಿನ್ ಪೆಲ್ನ ವೆಡಿ ಹಿಟಿಯೋ ವಯಸ್ಸಿಟಿ ಆಮ್ನಿಸಾಯತಿವನ ಸಂಧಿ ವೇದನ ಬಗ್ಗೆ ಹೆಮ್ಮ ಕೆನೆಕುಟ ಮೇಗ ಪಾವಿಚ್ಚಿಕರನ್ನ ಪುಲುವಂಕ ಮಾಕ್ತೀನೋ ಇದು ಮೇ ಆಕ್ಟಿವ್ ಪ್ಲಸ್ ಓಣಮ ಸಂಧಿ ವೇದನಾವಿಟ ದಿಗುಕಾಲ್ ಪವತಿನ ಸೋಯಾಗೇನೋ ಇದು ಮೇಘ ರೆಕಪಾರಗ್ಗಾಲ ಬೋತಲೆ ವಹಲತಿಯಲ ಆಯಿ ಆಯಿ ವೇದನಾವಿನ ವಿಲಾವಟ ಗಾನಿಗ ನಿಮಗೆ ಮೇಘ ದಿಗಟಮ ಗಾಗಿನೇ ಅಣಕೊಡ ತಮಾಯಿ ಒಯಾ ಒಯ್ಕೀನ ತನಿನ್ ಒಯ್ ವೇದನಾವಿನ್ ನೇದ ಮೇ ಪೆತ್ತರ ಗನ್ನ ಪುಲುವಂಕಮಕ್ ತೀನ ಹರಿ ವಿಧಿಯಟ ಒಯ ಏಕೆ ಮೇ ಪ್ರಾಡಕ್ಟ್ಗೆ ಮೇಘ ಪಾವಿಚ್ಚಿಕನ ವಿಧಿಯ ಕೇಳ ತೀನೋ ಏ ವಿಧಿಯಟ ಪಾವಿಚ್ಚಿಕರಾಣ ಹರಿಯಟ ಮಹಾರಿ ಮುಖದ ಮೇಕ ವಿದ್ಯಾತ್ಮಕ ಒಪ್ಪುಗಲ್ಲ ತೀನೋ ಫೆಡ್ನ ಪರ್ಯೇಷಣ ಮಧ್ಯಸ್ಥಾನೆ ಇದೀನ್ ಫರಕ್ಕೆ ಶ್ರೀಲಂಕಾವೇ ಪ್ರಮುಖ ಪೆಲೆ ವಿಶ್ವವಿದ್ಯಾಲಯ ಸಮಗತಮೈ ಸಹಯೋಗೇನ್ ಮೇಘ ನಿಷ್ಪಾದನೆ ಕಲ್ಲ ತೀನೆ ಇತಿಂಗ್ ಸ್ವಾಭಾವಿಕ ಅಮುದ್ರವ್ಯ ಪಾವಿಚ್ಚಿಕಲ್ಲ ತೀನ್ ಅನೇಕ ವಿಶೇಷ ಮತಕ್ಕರನ್ನು ಒಯಾಗೆ ಕೃತಿಮವ ಶರೀರೇಟ ಕಿಸಿಮ ವಸಾಕ್ ವಿಸಾಕ್ ಎತೋಲ್ಕಲ್ಲ ನೆವೇ ಮೇ ವೇದನಾ ನಾಶಕ ಯಾಕಿದ್ರೆ ಮೇಘ ವೆಡಕರನ್ ಹರಿ ವೇದನಾವ ಸಮನೇ ಕಿರಿ ಮೇ ಮೇ ಮೇ ಮೇ ಅಭಿಯೋಗಿ ಬಾರಾರಿಗಿಡ ತೀನ್ ಇತಿನ್ ಸಹ ಆಯುರ್ವೇದ ಡಿಪಾರ್ಟ್ಮೆಂಟು ಸಹ ತಿಕ್ಕಲ್ಲ ತೀನೋ ಮೇಕ ಪ್ರಸನ್ನ ಸುವಂದಕ್ ಸಹಿತಾಯಿ ಮೊಮ್ಮಕ್ಕಾಗ್ಯನದ ಕಿವಿ ಅಥವಾ ಶೀಲ್ಡ್ ಆಕ್ಟಿವ್ ಪ್ಲಸ್ ಕೇನ ಫೆಡ್ನ ಫೆಡ್ನ ಕೀನ ನಮ್ಮ ಕವದಾತನೆ ಅಪಡಿ ವಿಶ್ವಾಸ ಕತಿಕಲ್ಲ ತೀರ್ನ ನಿಷ್ಪಾದನೆ ಗಾನ ನಾವಕ ನೇದ ಕೀರ್ತಿ ಮತ್ ಸನ್ನಾಮ್ಯಾಕ್ ವೆಡಿ ವಿಸ್ತರ ಸಂದಹ ವಾಡ ಪುಲು ಅಂಕ ಮಾಕ್ತೀನೋ ಬಿಂದುವೈ ಹೆತ್ತಾವೈ ಹೆಟೈ ತುನ್ಸಿಯೈ ತಿಯ ಬಿಂದುವೈ ಹೆತ್ತಾವೈ ಹೆಟೈ ತುನ್ಸಿಯೈ ತಿಯ ಕೀನ ನಂಬರ್ ಕೆಟ ಮೆಸೇಜ್ ಗದ್ದಾನ್ ಕೋಮದ ಗಿನ್ನ ಗನ್ನಿ ತಾವನ ಹರಿ ವಾಡ ಪ್ರಶ್ನ ತೀನೋ ನಮ್ಮ ಸಂಬಂಧವನ್ನಿ ಏಮನೆ ತಂಗ ವಾಡ ಪುಲು ಅಂಕ ಮಾಕ್ತೀನೋ ಫೇಸ್ಬುಕ್ ಕಿ ಫೆಡ್ನ ಪೇಜ್ ಕಟೆ ಅನ್ ಫೆಡ್ನ ಡಾಟ್ ಕಾಮ್ ಕೇನ ಪ್ರಾಡಕ್ಟ್ ಸಂಬಂಧವ ತೀನ ವೆಬ್ಸೈಟ್ ಕಟೆ ವೆನ್ನ ಪುಲುವಾಂಗ್ ಕೊಹೋಮ ಬೆರಿಯುಣ ತ್ವಾಡ ಫಾರ್ಮಸಿ ಇಕ್ಕಡ ಗೀಲ್ಲ ನೀದ ಒಯಾ ಮೇ ಸುಪೀರಿ ವೆಲ್ಸಲ್ಲೋ ಲಿಂಪವ ಮೇಗ ಗನ್ನ ಪುಲುವಾಂಗ್ ಕಮಕ್ ತೀನ ಆತ ಶೀಲ್ಡ್ ಆಕ್ಟಿವ್ ಪ್ಲಸ್ ಕೇನ ಮಮ ಏ ಮತಕ್ಕರಿ ಹರಿ ಮೇ ಪ್ಯಾಟ ಎನ್ನಕೊಟ ವಾಡ ದಿನ ಪ್ರಶ್ನೆ ಗೊಡಗಡ ಮಾಂಗ್ ವಿಸಂದುಮ್ ದುನ್ನ ಏ ವಿಧಿಯ ರುಪಿಯಾಲ್ ಎಗ್ದಾಸ್ ನವಸಿಯ ವಿಸ್ಸಕಟ ಹರಿ
රයිට් ඒ වගේ මතක් කරන්නම් මේ පැයිදි මට කියන්න ඕනේ RDB එකේ අද අලුත් බ්‍රාන්ච් එක ඕපන් කරනවා කොහෙද RDB branches මංගොන 250ට වැඩි ප්‍රමාණයක් තියෙනවා කියලා කොහෙද මේ branch එක ඕපන් කරන්න කියලා තමයි මම මේ කියන්න යන්නේ හරි කොහෙද ඇත්තටම මේ branch එක තියෙන්නේ මෙන්න අහගන්න අද දවසේ පොතුවිල් ශාකා පරිශ්‍රය ආරම්භ වෙනවා ඉතින් ඊටාම විශේෂ අවස්ථාවක් ඉතින් උදේ 9ට යෙදෙන සුබ මොහොතින් තමයි පොතුවිල් අංක 13 ප්‍රධාන වේදිය කාසිම් මෞලවිප් ගොඩනැගිල්ල කියන තැන තමයි මේ branch එක ඕපන් කරන්නේ ඉතින් විශේෂ උත්සවයක් තියලා සමස්ත ගනුදෙනුකාර ප්‍රජාවට වැඩි පහසුකම් ලබා දීම පිණිස තමයි ප්‍රාදේශීය සංවර්ධන බැංකුව පොතුවිල් ශාකා පරිශ්‍රය අද දවසේ ආරම්භ වෙන්නේ. ඉතින් වටිනවනේ FD එකක් දාගන්නකොට මම කිව්වේ ඉහළම පොලියක් දෙන, පොලි අනුපාතයක් දෙන, ඒ වගේම ඊටාම පරිශ්‍රමට වගේ සල්ලි ටික දාන්න පුළුවන් තැන තමයි RDB එක කියලා කියන්නේ. කොහොමත් අනිත් ටවුන් වලත් ශාකා තියෙනවා. ඩෝමා මාක්ස්පෙන් හෝල්ඩින්ග්ස් ගැන කතා කරන්න ඕනේ ලංකාවේ අපිට නේද කෘෂිකාර්මික වශයෙන් වැදගත් නමක් මේ මාක්ස්පෙන් හෝල්ඩින්ග්ස් කියලා කියන්නේ. මොකද කෘෂිකාර්මික ශේස්ත්‍රයේ ලොකු චේන්ජ් එකක් කරන්න මේගොල්ලන්ට පුළුවන්කමක් ලැබුණා තාක්ෂණය මුසු කළා. ඉතින් මේක ලොකු වගකීමක් විදියට දැක්කා. කවුරු හරි කරනකම් ඉන්නේ නැතුව තමන්ට පුළුවන් ද රටේ නේද ප්‍රශ්නවලට සමහර ප්‍රශ්නවලට මැදිහත් වෙන්න ව්‍යාපාරික ආයතනයක් විදියට ඒගොල්ලෝ බැලුවේ කෘෂිකාර්මික ශේස්ත්‍රයේ මොනවද තියෙන ප්‍රශ්න අප්ඩේට් වෙන්න ඕනේ ලෝකෙත් එක්ක ඉස්සරහට යන්න නම් අලුත් වෙන්න ඕනේ. හරි එහෙනම් ඒකට කරන්න පුළුවන් මැදිහත් වීම තමයි යන්ත්‍රෝපකරණ තාක්ෂණය මේ කෘෂිකර්මාන්තයත් එක්ක සම්බන්ධ කරන එක. අලුත් ප්‍රජාව එහෙම නැත්නම් අපි කියන තාරුණ්‍ය මේකත් එක්ක සම්බන්ධ කරන එක. අර දැන් කියනවනේ ඇත්තටම දැන් ඔය ගොවි මහත්තයෙක් හොයාගන්නත් නැති තරම්නේ. ඔය ටිකක් ඔය ගම්වලට ගියොත් ඇරෙන්න නේද? එන්න මේ කොළඹට එනකොට කුඹුරක වැඩ කරන, උදැල්ලක් අරගෙන ගිහලා උදේට වැඩ කරන, එහෙම නැත්නම් ට්‍රැක්ටරයක් දාලා වැඩ කරන කෙනෙක් ඉතාලම කලාතුරකින් දකින්න. දකින්නවා ඒත් එයාගේ වයස් මට්ටමත් එක්ක ගත්තමනේ ටිකක් සෑහෙන ටිකක් වැඩි හිටියෝනේ ඉන්නේ. තරුණ පිරිස හරි අඩුයි. මොකද තරුණ පිරිස ඉන්න හැම වෙලේම තාක්ෂණයක. ඉතින් මේ දෙක හරියට ගලපලා සම්බන්ධ කරලා මාක්ස්වෙන් හෝල්ඩින්ග්ස් ස්ටෝම මැෂින් එක, ඊට පස්සේ ස්ටීම් බට්ටා, කලර් සෝටර් එක, ඒ වගේම ගෙදර දිවාට පොල් තෙල් වගේ දෙයක් හිඳගන්න නේද? ඕනෑම තෙල් වර්ගයක් හිඳගන්න අවශ්‍ය කරන මැෂින්ස් ටික, ඊට පස්සේ වාගේ කර්මාන්ත ශාලාවට ඕන කරන මැෂින්ස් ටික, මේ ඔක්කොම ගේන්න ඒ අය සෑහෙන දෙයක් කරා. 0.117 679 579. ඔයාට හිතනවනම් ව්‍යවසායකෙක් විදියට අලුත් ගමනක් යන්න කතා කරන්න මාක්ස්පෙන් හෝල්ඩින්ග්ස් එකට. 0.117 679 579.

0: ರಾಜ್ಯ ಬೆಂಗೂಕ ಸುರಕ್ಷಿತ ಬಾವಿಯ ಇಹಲಮ ರಕವರ್ಣೆ ಸಮಗಿನ್ ಸ್ಥಾವರ ತೆಂಪದ ಸಂದಹ ಇಹಲಮ ಪೊಲಿಯ ಆರ್ ಡಿಬಿ ಬ್ಯಾಂಕು ಎನ್
1: ರಾಜ್ಯ ಬ್ಯಾಂಕೋಕ್ ಸುರಕ್ಷಿತ ಭಾವಯ ಇಹಲಮ ರಕವರ್ಣೆ ಸಮಗಿನ್ ಸ್ಥಾವರ ತೆಂಪತು ಸಂದಹ ಇಹಲಮ ಪೊಲಿಯ ಆರ್ ಡಿಬಿ ಬ್ಯಾಂಕು ಎನ್
2: ಉದಯ ನವೇ ವಿನಾಡಿ ತಿಸ್ ಎಕಾಯಿ ದೈ ಮೇಲಾವ್
3: ವಿಲಾವ್ ಒಬ್ಬ ವೇತ ಗಿನ ಆವಿ ಸಕ್ಪುರಾ ಜಾತಿಯ ವಿಶ್ವಾಸೆ ತೆಮು ಲೊದರೈ ನೋವೇ ಕಿರುಣ ಮಹಾಜನ ಸಂಪದ ದನ್ ಸತಿಯ ದಿನ ಹತೇಮ ಮಹಾಜನ ಸಂಪದ ರಟಟಮ ಸಂಪದ
2: ಮಹಾಜನ ಸಂಪತ ರಟಟಮ ಸಂಪತ ಈ ದಿವಸೆ ಗತ್ತನ ಟಿಕೆಟ್ ಅಂಗಟಿಗ ಬಲಮೇನೆ ವಾಸನಾವಂತ ಪ್ರತಿಫಲ ಕೊಹಮದ ಕೇಳ ಬಲನೆ ಅನ್ನ ಸಿ ಅಕ್ಷರತ್ತಿಕ ಅಂಕ ಅಂಕ ಅಂಕ ಏಕ ಅಂಕ ನವೆ ಅಂಕ ತುನ ಸ ಅಂಕ ನವೆ ಎವಗಿಮ ಟಿ ಅಕ್ಷರ ಏಕ ಅಂಕ ತಿಸ್ಪ ಅಂಕ ತಿಸ್ಸತ ಅಂಕ ಹೆತ್ತೇಕ ಸ ಅಂಕ ಹೆತ್ತಹತ ಮೇ ಅಂಕಟಿಕ ತೀನಿ ಗೊವಿಸಿತ ಲೊತರೈ ಆಯ್ ಬಲನ್ ಟಿ ಅಕ್ಷರತ್ತಿಕ ಅಂಕ ತಿಸ್ಪ ಅಂಕ ತಿಸ್ಸತ ಅಂಕ ಹೆತ್ತೇಕ ಸ ಅಂಕ ಹೆತ್ತೇಹತ ಮಿಗಾ ಪವಗತನ ಯು ಅಕ್ಷರತ್ತಿಕ ಪ್ರಸಾದ ಅಂಕಿ ಅಂಕ ವಿಸಿಹಾಯ ಜಾಗ್ರಯ ಅಂಕ ಅಂಕ ಅಟ ಅಂಕ ಪನಸ್ಪ ಅಂಕ ಹೆತ್ತದೇಕ ಸ ಅಂಕ ಹೆತ್ತೇಹತರ ಧನನಿಧಾನೆ ಗತನ ಎಲ್ ಅಕ್ಷರತೆ ಅಂಕ ಏಕ ಅಂಕ ತುನ ಅಂಕ ವಿಸಿಪಹ ಸಹ ಅಂಕ ಹೆತ್ತೇ ನವೆ ಹನಹನ ಲುತರಯ್ಯ ತುಲಾಲಗ್ನೆ ಸಹಿತವ ಅಂಕ ದಹಸೆ ಅಂಕ ದಾಹತ ಅಂಕ ವಿಸ್ ಸಹ ಅಂಕ ತಿಸ್ಪಹ ಅದ ಸಂಪತ ಟಿಕೆಟ್ಗೆ ಅಂಕ ಟಿಕೈ ಮೇ ಬಲನೆ ಅಂಕ ತುನ ಅಂಕ ನವೆ ಅಂಕ ನವೆ ಅಂಕ ತುನ ಅಂಕ ನವೆ ಅಂಕ ಏಕ ಅಂಕ ನವೆ ಅಂಕ ತುನ ಅಂಕ ನವೆ ಸಿ ಅಕುರತಿ ಎನ್ನೋನೆ ಏಕವಾಗಿ ಅಂಕ ಗೊಡತ್ತಿ ಬುನೈ ಇಟ ಪಾಸೆ ಜಯ ಲುತರಯ್ಯ ಬಿ ಅಕ್ಷರತೆಕ ಅಂಕ ತುನ ಅಂಕ ದೇಕ ಅಂಕ ಬಿಂದುವ ಸಹ ಅಂಕ ಹತರ ಇವಾಗಿಮ ಶುಭ ದವಸಕ್ ಗತ್ತನ ಮೀನ ಲಗ್ನೆ ಸಹಿತವ ಅಂಕ ದಹಾಯ ಅಂಕ ದಹಾಟ ಸಹ ಅಂಕ ಹೆಟ ಹತರ ಏ ಜಾತಿಗಳು ತರೈ ಮಂಡಲಿಗೆ ನಮ್ಮ ತಕ್ಕರಿ ರುಪಿಯಲ್ ಹತಲಿಯಾಗ ವೇದಂಕರನ್ನ ಜಾತಿಗಳು ತರೈ ಮಂಡಲತ್ತಿಗೆ ಜೀವಿತ ವಿನಸ್ಕರಗಾನ ಪುಲುವ ಇದಿ ರೊಟೆ ಸಂವರ್ಧನ ಅರುಮುದಲ್ ಗಣನಾಮಕ್ಕ ಸರಿಕರನು ಆಗಿ ರುಪಿಯಲ್ ಹತಲಿಯೇನೆ ದಿನುಮಕ್ ತಿಬುನಾತ್ ನೆತತ್ ರೊಟೆ ಸಂವರ್ಧನೆ ಇಟೋ ಅದಾಯಕತ್ತೆ ದೀಲಕಿಲತ್ ಮತಕ್ಕನ್ನು ಜಾತಿಗಳು ತರೈ ಮಂಡಲಿ ಮೇಧವಸ್ಸುಳ ಡೆಂಗು ಮರ್ದನ ವ್ಯಾಪ್ತಿ ಇಡತ್ ನೇದ ವಿಶಾಲ ದಾಯಕತ್ತೆ ಅದ್ದೇನೋ ಕಸಲ ಇವತ್ ಕಿರಿ ಮೇ ಬಂದು ಪಿರಿಣಮೀಮ ಮೇ ಫಲಾತ್ಪಾಲನ ಆಯತನತ್ತೆಗೆ ತುಲಾಕರಣ ಈ ವ್ಯಾಪ್ತಿಗೆ ಮತಕ್ಕರಣ ನಗರಸಭಾಲು ನಗರಾಧಿಪತಿವರು ಪ್ರಾದಿ ಸಭಾಪತಿವರು ಕೊಮಸಹರಿಸರು ನಿಲಧಾರೀನ್ ಏವಾಗಿಮ ಜಾತಿಗಳು ತರ ಮನಲಿ ನಿಲಧಾರೀನ್ ಅಲೆವಿ ನಿಯೋಜಿತವರು ಮೇ ಒಕ್ಕೊಮ್ಮೆ ಕತುವೆಲ್ಲ ಮೇಕ ಜಾತಿಗ ಕ್ರಿಯಾನ್ವಿತೆಯಾಗಿದೆ ಅಂದ್ರೆ ಮೇ ಕಾರಣವೇದಿ ಇವಳಂಗೆ ದಾಯಕತ್ತಿದ್ದೇನೋ ಅಕಿಲ ಮತಕ್ಕರಣ ಈ ಜಾತಿಗಳು ತರ ಮನಲಿ ಯಾವ ದಿನೋನೋ ಇತರಕ್ಕೆವೇ ಆಗಿ ಪರಿಶ್ರಮವಾಗಿ ಆರಕ್ಷವಾಗಿ ಸೌಖ್ಯಮೇ ವಟಪಿಟಾವಗೆನ ಹಿತಮಿನ್ ಮೆಡಕರಣ ಆಯ್ತನೆ ಅಕ್ಕಿ ತಿಂಗ್ ವಾಸನಾವಟಿಗೆ ನಿಕ್ಕವ ನಮ್ಮ ಜಾತಿಗಳು ತರೈ ಮಂಡಳಿ ಉದಿನವೇ ವಿನಾಡಿ ತಿಸ್ತುನಾಯ್.

0: ಸ್ವಾಗತ ವಾಗತಿಯನ್ನ ರೇಡಿಯೋ ರಾಜ್ಯ ಬ್ಯಾಂಕುಕ ಸುರಕ್ಷಿತ ಭಾವಯ ಇಯಲಮ ರೆಕವರಣೆ ಸಮಗಿನ್ ಸ್ಥಾವರ ತನ್ಪತು ಸದಹ ಇಯಲಮ ಪೊಲಿಯ ಆರ್ ಡಿ ಬಿ ಬ್ಯಾಂಕುವಿನ್
1: ಬೆಂಗಳಾವ ಎಕಲಹಯ ವಿನಾಡಿ 45
2: ವಿಳಾವ ಒಬ್ಬ ವೇತ ಗಿನ ಆವಿ
3: ಮೇ ಟಿವಿಎಸ್ ಸ್ಪೋರ್ಟ್ 110 ಪೆಟ್ರೋಲ್ ಲೀಟರ್ ಗೆವಾಮ ಯಾನೋ
4: ಇವರೇ ಟಿವಿಎಸ್ ಸ್ಪೋರ್ಟ್ 110 ಪೆಟ್ರೋಲ್ ಲೀಟರ್ ಕಟ ಕಿಲೋಮೀಟರ್ 80 ಕಟ ಪೆಡಿ ದುವಾನ ನಾ ಮೇಕ ತಮೈ
0: ಲಕಾಂಡ ರೇಡಿಯೋ ಐಟಿಎನ್

0: ರಾಜ್ಯ ಬ್ಯಾಂಕುಗ ಸುರಕ್ಷಿತ ಭಾವಿ ಇಹಲ ರಕವರ್ಣೆ ಸಮಗಿ ಸ್ಥಾವರ ತೆಂಪದು ಸಂದಹ ಇಹಲ ಪೊಲಿಯ ಆರ್ ಡಿ ಬಿ ಬ್ಯಾಂಕ್
1: ಎಫ್ಎಂ 93.5 ಎಫ್ಎಂ 93.7 ಲಾಖಾನ ರೇಡಿಯೋ ITN
2: ಹವಸ ತುನಾಯೆ ಬೆನಾಟಿದ ಸಿಪಾಯಿ ವೆಲಾವ ವಾಟ್ಸ್ಆಪ್ ಎಕ ಪ್ಯಾತ್ತೇನ್ ಟೆಕ್ಸ್ಟ್ ಮೆಸೇಜಸ್ ಪ್ಯಾತ್ತರ ಮಂಗಾವ ಚಾಮಿ ವರ್ಣಾಕಮಕ್ ನೆತೆ ತನಕ ಆದ್ರೆ ಕುದ್ನಾ ನೇದ ಚಾಮಿ ಕೇಳ ನೂರಿನ್ ಸಂಜೀವ ಮಠ ಮೆಸೇಜ್ ಕೇಳ ಮಗೆ ಹಲದೇನ ಮುಖದ ಕಿಯಾಮೆ ವರ್ಣಾಕಮಕ್ ನೆತೆ ತನ ಆದ್ರೆ ಕುದ್ನಾ ಏಕ ಹತ್ತೆ ತಿನ್ನೆ ಅಕ್ಕೆ ಅಪಿಟಾಕ್ ಸಿದ್ಧುವ ಕೋನೆ ಕೇಳ ಸಿತಾರಿ ಮೆಸೇಜ್ ಎವೆಲ್ಲ ತೇನವ ಕೊಹೆಂದ ಕೇಳ ಅಕರ ಗಮಿನ್ನೆ ಹರದೇವ ಕಿವ್ವತ್ ಹಾಯ್ ಕೋಮದ ಹುಂಗ ದವಸಕಿ ನಪಿವಾ ತೆಕದು ಕರಗನ್ನ ಸಿಂಧುವಕಟ ಜೆಕೆ ಫ್ಯಾಷನ್ ಧರ್ಮೀಯಗಳ ಮಾಲೆ ಬುಡ ಪಾರೆನ್ನೆ ಎಕದು ಕರಗನ್ನ ಚಾಮಿಯಾ ಕೋಮದ ಹೊಂದಿನ್ನೇದ ಒಯಾಗೆ ಹಂದ ನೆತಿವ ಲಕ್ಕಂಡ ನೆವೇ ಮುಳು ಲಕ್ ದಿರನಮ ಪಾಲು ಕೇಳ ತೇನು ಅಪೇ ಗೆವಲ್ ಫೆಕ್ತರಂಗ್ ಹೇವನ ಮತ್ತೆ ಮಹಾನೋರ ಗಾಮಿನಿ ಒಯಾಗೆ ಮೆಸೇಜ್ ಗೆ ಥ್ಯಾಂಕ್ ಯು ಹಂದ ಅಪಿ ಲಸರು ಸಿದ್ಧು ಅಕ್ಕ ಹಮ್ಮು අපිට ලස්සර සිද්ධාක් කරන්නේ මහත්තයා ප්‍රසන්න පුතා යනුල් දුව ජනාලේ එකතු කර ගන්නවා කියලා පොතු හැරින් තරූ තමයි මට මේ මැසේජ් එකේ වෙලා තියෙන්නේ. ඊට පස්සේ ඔයා කෙසේ හසෙ පිරුණු කටහඬ ළඟ මගේ හිත නිවෙනවා කියලා තේනවා. රත්නපුරේ රත්නේ තමරා කුමාරි thank you. ඔයා වාතර එකතු කරගෙන අපි සිද්ධාක් අහලා යමුද? හවස තුන පහ වෙලා විනාඩි 25යි. සංජීවගේ උපකතාවට මේ සින්දුව ටිකක් හොඳට පෑහෙනා වගේ. වටිනාකමක් නැති තැනක ආදරේ ගොන්නෑනේ.

0: ಮಾಡಬೇಕು
1: ಲಕ್ಕಾನ ಈವಿನಿಂಗ್ ಡ್ರೈವ್.
2: ದಶಘಾತಕ ಜನತಾ ವಿಶ್ವಾಸ ಸಹ ಪ್ರಸಾದಿ ದಿನಾಗತ್ ಕ್ರಿಮಿರಾಜ್ ಆಯುರ್ವೇದ ಔಷಧ ISO SLS 9001:2008 ಸಾಹತಿಕ ಸಹ GNP ಪ್ರಮಿತಿಯ ಸಾಹತಿಕ ಕಲ ಕ್ರಿಮಿರಾಜ್ ನಿಷ್ಪಾದನೆ ಕುರುಳಾಸುವೆಯ ವ್ಯಾಲ್ಬಿ ಪನಿಯ ಹಂದಿ ತೈಲೆ ಮುಖ ಸೋಧನೆಯ ಕ್ರಿಮಿರಾಜ್ ಕರಾಲ್ ಗುಳಿ ಅತುಲು ಔಷಧ ವರ್ಗ ತೋಂಸಿ ಕರತ್ವಡ ದನ್ ಕಾಗಿಲ್ ಸ್ಲಾಫ್ ಅತುಲು ದಿವೈನಪುರ ಸೇಲುಮ ದೇಶೀಯ ಔಷಧ ವೆಲಿಂದ ಸಲ್ ಸಹ ಒಬಿಟ ಲಾಂಗಮ ವೆಲಿಂದ ಸಲಿನ್
3: ಅಡ್ಡ ಕುಮುರೆ ರಲ್ಲು ಮಾವತಿ ನಿಲ್ ಕುರುಳಾ ಸೋನಾಲಿಕಾ ಅಶ್ವಬಲ 50 ಎಂಜಿನ್ ಧಾರಿತಾವ ಅವಮ ಇಂಧನ ದಹನೆ ಪಹಸುವಿನ ಹೆಸಿರುವೀಮ ನಡತ್ತುರು ಸಹ ಅಮದರು ಕೊಟಸ್ ಗೆನಿಮೇ ಪಹಸುಮ ಟೂ ವೀಲ್ ಫೋರ್ ವೀಲ್ ಸೋನಾಲಿಕಾ ಟ್ರ್ಯಾಕ್ಟರೆಯ ದನ್ ದಿವೈನಪುರ ಅತಿ ಟಿವಿಎಸ್ ಅಲವಿ ನಿಯೋಜಿತಾನ್ ವೆತಿನ್ ರಾಕ್ಷಣೆಯ ಯಾಪದಿಂಚಿಯ ಔರ್ದು ಹತರಕ ಸೇವಾವ ಸಹ ವಗಕೀಮ ಸಮಗ ವಟಿನಾ ದೊರತಕಿ ಅಲ್ಮಾರಿಯಕ್ ನೋಮಿಲಿ ಟಿವಿಎಸ್ ಅಗ್ರಿಬಿಸ್ನೆಸ್ ವೆತಿನ್ ಸೋನಾಲಿಕಾ ಟ್ರ್ಯಾಕ್ಟರಿ ಮಹಾಪುಲವಟ ಮಹಾಬಲಯ.

0: ಸೌಂದರ್ಯ,
1: ಮಾನವೀಯ ಪ್ರೇಮಯೇ ಸೌಂದರ್ಯಾತ್ಮಕ ವ್ಯಯಮನ ಸಾಂತತಿಯ ಹರ ಆಗಿನ ಇನ್ನ ಒಬ್ಬಟ್ಟ ಮಿಮಾತಾಕಿರಾನೆ ಅನುಗ್ರಹಕದಾಯಕತ್ವ ಲಪಾತೆನ ಜೊತೆಗಳು ತರೈ ಮಂಡಳಿಯ ಗ್ಯಾನ ಮೆಗಾ ಪವರ್ ಎನ್ಎಲ್ಬಿ ಮೆಗಾ ಪವರ್ ಗ್ಯಾನ ತನ್ನ ಗುಡಾಕ್ ದೇವಲ್ ತಾನ್ನ ರೂಪಿಯಲ್ ಕೋಟಿ 47 ಇವಾಗೆ ರೂಪಿಯಲ್ ಕೋಟಿ 23 ಮೆತೆಕ್ ಲಂಕಾವೆ ದವಂತಮ ಸುಪ್ರಿತಾಗಿ ದೇಕಕೇನ್ಮ ರೂಪಿಯಲ್ ಕೋಟಿ 70 ದಿನಾಥೊನ್ ಲಂಕಾವೆ ಏಕಮಲೋತ್ರಯ್ಯ ಎನ್ಎಲ್ಬಿ ಮೆಗಾ ಪವರ್ ಸಂತತಿಯ ದಹರ ಅನುಗ್ರಹಕದಾಯಕತ್ವ ಲಭಾದೆ ಮಿನ್ನ ಪೆಟ್ಟೆಕೇನುವ ಮಾರ್ಕ್ಸ್ವೆನ್ ಹಾಲ್ಡಿಂಗ್ಸ್ ಡೊಮಾ ಡಬಲ್ ಎಲಿವೇಟರ್ ಮೆಷಿನ್ ಗನ ಮೇಕೆಯನ್ನೇ ಶ್ರೀಲಂಕಾವ ತುಲ ವಡಿಮ ಯಂತ್ರ ಪ್ರಮಾಣೇಕ ಅಲವಿ ವಾರ್ತಾ ತೆಬೂ ನವೀನ ತಾಕ್ಷಣಿನ್ ಸವಿಬಲ ಗನ್ವ ಅತಿ ಸ್ವಯಂಕ್ರಿಯ ವೀಕಿತಿಮೆ ಯಂತ್ರಯ ಡೊಮಾ ಎಲಿವೇಟರ್ ಕನುದೆಕೆ ಯಂತ್ರಯ ಪ್ಯಾಟ ವೀಕಿಲೋ ದಹಸತ್ ಎಕ್ ದಹಸ್ ದೆಸಿಯತ್ ಅತರ ಪ್ರಮಾಣಕ್ ಸಹಾಲ್ ಕರನ್ನ ಪೊಳುವನ್ ವಿ ಮಿತಿಯಕಟ ವ್ಯಯವನ ಕಾಲೇ ವಿನಾಡಿ ಪಹಾಯಿ ಗಲ್ ವ್ಯಾಲಿ ವಿ ಪೊತು ಇವತ್ ಕಿರಿ ಮತ್ ಸದು ಕರಣವ ಸಹಲ್ ಪೊಲಿಷ್ ಕಿರಿ ಮತ್ ಸದು ಕರಣ ಇವಿತರಕ್ನವೇ ಅವಮ ವೆದುಲಿ ಪರಿಭೋಜನೆಯಾಕ್ ವ್ಯಾಜ ಅನುಕರಣವಲ್ಟ ನೊರವಟಿ ವಾಸಿ ವ್ಯಾಡಿ ನಡತ್ತು ಅಡು ಡೊಮಾ ಎಲಿವೇಟರ್ ಕಣುದೆಗೆ ಸ್ವಯಂಕ್ರಿಯ ವೀಕಿಟೆಮೆ ಯಂತ್ರಯಾಕ್ ಒಬ್ಬ ದನ್ಮ ವೆನ್ಕರವ ಗನ್ ವೆಡಿ ವಿಸ್ತರ ಸದಹ ಕಥಾಕರನ್ನ ಬಿಂದು ಐ ಎಕೈ ಎಕೈ ಹತೈ ಹೈಸಿ ಹತ್ತ ನವೆ ಪನ್ಸಿ ಹತ್ತ ನವೆ ದುರಕಥನ ಅಂಕೇಟ
2: ಮಾನವೀಯ ಪ್ರೇಮೈ ಸೌಂದರ್ಯಾತ್ಮಕ ವಿಯಮನ ಸಂತತಿಯ ತಹರ
1: ಸಂತತಿಯ ತಹರ ಮಾನವೀಯ ಪ್ರೇಮಿಯ ಸೌಂದರ್ಯಾತ್ಮಕ ವಿಯಮನ ಸಂತತಿಯ ತಹರ ಆದರೆ ನಹಗೇನ ಒಬ್ಬ ಇನ್ನೇ 2010 ಮೇ ಚಿತ್ರಪಟ ತೆರೆಗತೋನೆ ಅನುರಾಗ್ ಬಹಸು ಅಧ್ಯಕ್ಷನೆಯ ಕಲ ಕೈಟ್ಸ್ ಚಿತ್ರಪಟಿಯ ಋತಿಕ್ ರೋಷನ್ ಬಬರಾ ಮೋರೇಕ್ ಕಂಗನಾ ರನೌತ್ ತಮಯ್ಯ ಪ್ರಧಾನ ಚರಿತ್ರ ನಿರೂಪಣೆ ಕಲೆ ಚಿತ್ರಪಟ ಸಂಗೀತಾಧ್ಯಕ್ಷನೆಯ ಕಲ ರಾಜೇಶ್ ರೋಷನ್ ಅಪಿ ಅಹನವಾ ಕೈಟ್ಸ್ ಚಿತ್ರಪಟ ಕೆ ಕೆ ಗಾಯನ ಕಲಮೇಕಿತಯಾ

ಮಾನವೀಯ ಪ್ರೇಮೆಯ ಸೌಂದರ್ಯಾತ್ಮಕ ವ್ಯಮನ ಸಂತತಿಯ ಧಾರ ಆದರೆ ನಾಗಿನಿ ಅಪಿ ಅಹನ ಈಲಂಗ ಕೇತಯ ತದಾಸ್ತನೇ ತಿರಗತವೇ ಚಿತ್ರಪಟಯ ಆಕ್ಷನ್ ಟ್ರೇಲರ್ ಫಿಲ್ಮ್ ಕಕ್ವೆನಿರದಮೈ ಮೇ ಚಿತ್ರಪಟಯ ಸಲಕೆನ್ನೆ ಹರಿಭಾವೇಶ ಅಧ್ಯಕ್ಷನೆ ಕಲಿ ಅಜಯ್ ದೇವ್ಗನ್, ಸುನಿಲ್ ಶೆಟ್ಟಿ, ಸಂಜಯ್ ಕಪೂರ್, ಅಬ್ಬಸ್ ಖಾನ್, ಇಶಾ ಕೊಪ್ಪಿಕಾರ್, ನಿಹಾದ್ ಉಪಿಯಾ, ರಿಯಾ ಜೈನ್, ಆಶೀಶ್ ಚೌಧರಿ ಮೇ ಚಿತ್ರಪಟ ರಂಗಪ್ರಭ ದ ರಾಕಿಯನ ಅನುಹಾಯದ ತಿರುಗತನ ಅಮೆರಿಕಾನ ಚಿತ್ರಪಟ ಪ್ರತಿನಿರ್ಮಾಣ ಆಗಿದ್ದ ಮೇ ಚಿತ್ರಪಟಯ ಸಲಕೆ ನಮ ಕೊಹಮೋನಾಥ ಮೇ ಚಿತ್ರಪಟ ಮುಖಿ ನಮ ಕೆವನೇ ಖಯಾಮತ್ ಸಿಟಿ ಅಂಡರ್ ಥ್ರೆಟ್ ಖಯಾಮತ್ ಕಿಲಕ್ಕೆ ಉಪಗಮಂಗ್ ಅಪಿ ಅಹುವ ಸಂತತಿಯ ದಹಾರ ತೊಲೆನ್ ಮೀಟ ಕಲಿಂಗ್ ಖಯಾಮತ್ ಸೆ ಖಯಾಮತ್ ತಕ್ ಚಿತ್ರಪಟ ಗೀತಯಾಕ್ ಇದಕ್ಕೂ ಮೇ ಖಯಾಮತ್ ಕೇನ ವಚನಯ ಅರಬಿ ವಚನಯಾಕ್ ಇವಾಗ ಉರ್ದು ವಚನಯಾಕ್ ಮೇಘನ ಕಥಾ ಕಥಾಕರಣ ಖಯಾಮತ್ ಸೆ ಖಯಾಮತ್ ತಕ್ ಕೆಲ ಕೇನ ಮೇ ಯಾಕೆ ಲೋಕ ವಿನಾಶೇ ಸಿಟ ವಿನಾಶೇ ದಾಕ ಹೆಮ್ಮತ್ತಂ ಕೆನೆಕ್ ಮನೋಹರಿ ನರಕ ದೇವಾಲ್ ಕರಲ ಅರಬ ಕ್ಯಾನ್ಯ ಅಪಿ ಕರ್ಮೇ ಫಲಸಂದಿಲ ಸಿಯಲ್ಲ ಕೆಲವರಕ್ ವೆನವ ಕೇಲ ಏ ವೆನ ದವಸ ತೆಕ್ ಕೇಲ ಅಪಿ ಕೇನ ನನ್ನ ಇಹೆಮ ಅದಹಸಕ್ ಮೇಕೆಟ ವಿವಿಧ ಅರ್ಥ ತಿಯನವಾ ಕೊಬ ನಮತ ಮೇ ಖಯಾಮತ್ ಕೇನ ವಚನೆ ಚಿತ್ರಪಟ ಕನ್ನಾವಕಟ ಎದಿಲ ತಿಯನವಾ ಗೀತ ವಲಟ ನಿರ್ಮಾಣ ಕನ್ನಾವಕಟ ಮೇ ವಚನೆ ಭಾವಿತ ಕರಲ ತಿಯನವಾ ಇದನ್ನ ಖಯಾಮತ್ ಚಿತ್ರಪಟೆ ಅಪಿ ಮೇ ಅಹನ ಗೀತೆಯ ಗಾಯನ್ನೇ ಅಭಿಜಿತ್ ಭಟ್ಟಾಚಾರ್ಯತೆಕ ಕವಿತಾ ಕೃಷ್ಣಮೂರ್ತಿ ನದೀಂ ಶ್ರವನ್ ತಮೈ ಮೇ ಚಿತ್ರಪಟೆ ಗೀತ ವಲಟ ಸಂಗೀತ ನಿರ್ಮಾಣೆ ಕಲೆ ಚಿತ್ರಪಟೆ ಪಸುಬೇಂ ಸಂಗೀತಯ ಸಲೀಂ ಸುಲೈಮಾನ್ ಎತ್ತಕೊಟ್ಟ ಅಪಿ ಅಹನವ ಸಂತತಿಯ ಧಾರತೊಡಿನ್ ಇಲಂಗ ಗೀತಯ ದಿಲ್ ಚುರಾಲಿಯ ಮುಲಿನ್ಮ ದಕ್ಕ ಗಮನ್ಮ ಹಿತ ಹೊರಕಂಕರ ಗಾನ್ನಾಯ್ ಒಬ್ಬ ತತ್ವಂ ವಲತಿಯನೋದು

0: ಬಂದಿದ್ದೇನೆ. ಸಿದ್ಧನಿವನೆ ಕುತುಬನೆ
1: ಸತ್ಯಾಂತಯೇ ರಾತ್ರಿ ಸುಮಧುರ ಧರ್ಮ ದೇಶನಯ ಸೆನಸುರಾತ ರಾತ್ರಿ ನವೇಟ
2: ಮಿನಿ ಸತ್ ಕಮಗನ ಬನ ಪದೇನ್ ಮೋಹಯ ತುರಲನ್
1: ಸಸರ ಮಕ ಪಿನ್ ಪುರನ ಒಬ ಸಿತ ನಿವನ ಬುದು ಬನ ದಾಯಕತ್ವಯ ಸದಹಾ ವಿಮಸನ್ನ ಬಿಂದುವೈ ಹತ್ಸಿಯ ಹತ್ತ ಹತೈ ದೆಸಿಯ ಹತ್ತ ತುನೈ ಹಾರಸಿಯ ಪನಸ್ ಹತರ
3: The channel that shaped generations. From the stories you grew up with. Movies that resonate. Musicals that ignite the soul. Documentaries that open your eyes. All in one place. All on your terms. A legendary name returns. Redefining entertainment and reshaping the Sri Lankan entertainment landscape. This is not just streaming. This is the future of Sri Lankan entertainment. ITN Max.
4: YouTube channel. Subscribe.